ಯಾತಕ್ಕೆ ನೀರಿನ ಅಂಶ ಕಮ್ಮಿ ಆಯಿತು ಅಂದರೆ ಹೆಣ್ಮಕ್ಳಿಗೆ ಮೇನ್ ಪ್ರಾಬ್ಲಮ್ಮು ನೀರು ಕುಡಿತೀವಿ, ಕುಡಿದಷ್ಟು ರೆಸ್ಟ್ ರೂಮ್ಗೆ ಹೋಗಬೇಕು, ಪದೇ ಪದೇ ರೆಸ್ಟ್ ರೂಮ್ ಯೂಸ್ ಮಾಡೋದಕ್ಕೆ ಎಲ್ಲೂ ಸಿಗೋದೇ ಇಲ್ಲ, ಮಾಲ್ಗಳಲ್ಲೆಲ್ಲ ಅಲೋಡ್ ಮಾಡಲ್ಲ, ಸೊ ಹೋಟೆಲ್ಸಲ್ಲೆಲ್ಲ ಕಮ್ಮಿ ಅಲೋಡ್ ಮಾಡೋದು, ಸೊ ಆ ಪ್ರಾಬ್ಲಮ್ಗೆ ನೀರು ಕಮ್ಮಿ.